ಸತ್ಗುರು ಸತ್ಗುರು ಸತ್ಗುರು ಗೋವಿಂದ ಜಿಯೋ ಬಲ ಶಲನ ಸಬಲ ಮಲನ ಭಗತ ಫಲನ ಕಾನ ಕುವರ ನೇಹ ಕಲಂಕ ಬಜಿ ಡಂಕ ಚಡು ದಲ ರವಿಂದ ಜಿಯೋ ರಾಮ ರವಣ ದುರ್ತ ದವನ ಸಕಲ ಪವನ ಕುಶಲ ಕರಣ ಸರ್ಬ ಪೂತ ಆಪ ಹೀ ದೇವಾದ ದೇವ ಸಹಸ ಮುಖ ಫನಿಂದ ಜಿಯೋ ಜರ್ಮ ಕರ್ಮ ಮಾಛ ಕಾಛ ಹೋ ಬರಹ ಜಮುನಾ ಕ್ಯಾ ಕೂಲ ਖੇਲ ਖੇਲਿਓ ਜਿਨ ਗਿੰਦ ਜੀਓ ਨਾਮ ਸਾਰ ਹੀਏ ਤਾਰ ਤਜ ਵਿਕਾਰ ਮਨ ਗਏ ਅੰਦਰ